ಮಾಮ, ಕಾಂಜಿಪ್ಪು ಅನ್ನೋ ಭೂಮಿ ಎಲ್ಲ ಬತ್ತಾದ ನದಿಯ ಪಾತ್ರ ಆರದಲ್ಲಡೆಯೋ ಅಂತ ನದಿಯೇ ಕಾಂಜಿಪ್ಪೈತಾ? ತುಂಬ ಪಡ್ರಿಗೆಲ್ಲ ಅವಂಗ ಕವಲಿಗೆ ದೈವತ್ತು ಕಿಟ್ಟ ಮೊರೆ ಇಡುವಂಗ. ಅಣ್ಣ, ದೈವಮೇ ಕಲಂಗಿಲ್ಲ, ಅಂದ ದೈವತ್ತಕ್ಕೆ ಯಾರಾಲ ಆರದಲ್ಲಿ ಸೊಲ್ಲ ಮುಡಿಯೋ.